ಶ್ರೋತೃಗಳು ಸೂಚಿಸಿದ ಗೀತ ಗಜಲ್ ಕಾರ್ಯಕ್ರಮ ಆಕಾಶವಾಣಿ ರೌರ್ಕಲಾಕೇಂದ್ರರು ಕಾರ್ಯಕ್ರಮ ಸರಿಸರಿ ಸುಡುವ ಅವರ ಸುಂದರ ಗಜಲ್ಟಿ ಜಗದೀತ್ ಸಿಂಗ್ ಕಂಠರೆ ರಚನಾ ವಾಜಿದ ತಬಸ್ಸುಂ.